ಡಾಟಾ ಈ ಕುಟುಂಬ ಚಡಿ ಉಡ್ಗದು ಬದುಕೈರೆ ಎಂತ ಅವ್ರ ಕೆಂತಟಾ ಈ ಮಗು ಮುಯ್ ಕೆಂತಿ ಧರ್ಮಿ ಅಮರ ಬಾಬುರ ಬುವರ ನಾಟ ಈ ಮಗು ಮುಯ್ ಕೆಂತಿ ಧರ್ಮಿ